ಅಷ್ಟಪದಿ ಜಯಪ್ರಸಾದ್ ಶತೀಯ ಮೃತ ಗಾಹೇ ದುಷ್ಟಾ ಗುರುಗೋ ರಘಮನ ಮಾಹೇ ಜಯಪ್ರಸಾದ್ ಸುಗಂಧತ್ತನ್ನಾಮೆ ತಿಸ್ಕೋ ಸಿಮೃತ ಪರಮಗತ ಭಾವೇ ಜಯಪ್ರಸಾದ್ ಬಸೇ ಸೋಮಂದರ್ ಸೇತಿ ಆಯ ಸದಾ ಅಂದರ ಜಯಪ್ರಸಾದ್ ಗ್ರಹ ಸಂಸುಖ ಬಸನ ಆಠ ಪಹರ್ ಸಿಮರೋತ ಸರಸನ ಜಯಪ್ರಸಾದ್ ರಂಗ ರಸ ಭೋಗ ನಾನಕ ಸದಾತಿ ಅಯ್ಯತಿ ಅಮನ ಜೋಗ ಜಯಪ್ರಸಾದ್ ಪಾಠ ಪಟ್ಟಂಬರ ಹಂಡಾಮೆ ತಸೇ ತ್ಯಾಕತ್ತಬ್ರಲು ಭಾವೇ ಜಯಪ್ರಸಾದ್ ಸುಖ ಸೇಜ ಸೋಯ ಜಯ ಮನಾಟ ಪಹರ್ ತಾಕಾ ಜಸ ಗಾವಿಜಯ ಜಯಪ್ರಸಾದ್ ಸಭ ಕೋ ಮಾನೆ ಮುಕ್ತಾಕೋ ಜಸ ರಸನ ಬಖಾನೇ ಜಯಪ್ರಸಾದ್ ತೇರು ರಹತಾ ಧರ್ಮನ ಸದಾ ತ್ಯಾಯೇ ಕೇವಲ ಪಾರ ಬ್ರಹ್ಮ ಪ್ರಭ ಜೀ ಜಬ ದರ್ಗೇ ಮಾನ ಪಾಮೇ ನಾನಕ ಪಾತ ಸೇತಿ ಕರ ಜಾಮೇ ಜಯಪ್ರಸಾದ್ ಆರೋಗ ಕಂಚನ ದೇಹಿ ನಿಬಲಾಬದ ಸರಾಮ ಸನೇಹಿ ಜಯಪ್ರಸಾದ್ ತೇರ ಉಲ್ಲಾ ರಹತ ಮನ ಸುಖ ಪಾವೇ ಹರ ಹರ ಜಸ ಕಹತ ಜಯಪ್ರಸಾದ್ ತೇರೇ ಸಗಲ ಶಿದ್ರ ಠಾಕೇ ಮನ ಸರಣಿ ಪರ ಠಾಕುರ ಪ್ರಭ ತಾಕೇ ಜಯಪ್ರಸಾದ್ ತುಜಗೋ ನಾ ಪಹುಚೇ ಮನ ಸಾ ಸಾ ಸಿಮರೋ ಪ್ರಭ ಉಚೇ ಜಯಪ್ರಸಾದ್ ಪಾಯಿ ದುರ್ಲಭ ದೇ ನಾನಕ ತಾಕೀ ಭಗತ ಕರೇಹೇ ಜಯಪ್ರಸಾದ ಆ ಭೂಖನ ಪಹರಿಜೈ ಮಂತ ಸಿಮ್ರತ ಕ್ಯೂ ಆರಸ ಕಿಜೈ ಜಯಪ್ರಸಾದ್ ಅಸಭಾಸ್ತ ಸುಭಾರಿ ಮಂತ ಸಿ ಪ್ರಭ ಕೋ ಕಬೂ ನಾ ಬಿಸಾರಿ ಜಯಪ್ರಸಾದ್ ಭಾಗ ಮಿಲಖತ ನಾರಾಖ ಪ್ರೋ ಪ್ರಭಪನೇ ಮನ ಜಿನ ತೇರಿ ಮನ ಬನತ ಬನಾಯಿ ಊಠತ ಬೈಠ ಸಾ ತಸೇ ತ್ಯಾಯಿ ತಸೇ ತ್ಯಾಯ ಜೋ ಏಕ ಅಲಖ ಇಹ ಊಹ ನಾನಕ ತರಿ ರಖೈ ಜಯಪ್ರಸಾದ್ ಕರೇ ಪನ ಬಹುದಾನ ಮನಾಟ ಪೈರ ಕರ ತಸ ಕಾ ಧ್ಯಾನ ಜಯಪ್ರಸಾದ್ ತುಮ ಆಚಾರ ಬಿವಹಾರಿ ತಸ ಪ್ರಭ ಕೋ ಸಾ ಸಾ